ನಿನ್ನಿ ಪಸಸ ಪರೇ ಮಮ ರೇ ಮಮ ಪರೇ ನಿನ್ನಿ ಮಮ ಪನಿ ಸರೇ ಸ ನಿನ್ನಿ ಸ ರೇ ಸ ನಿನ್ನಿ ಸ ಪನಿನ್ನಿ ಪಸಾಸ ಪರೇ ಸ ಮಮ ರೇ ಸಾ ದಿನ ಸ ನಿನ್ನಿ ಮಮ ಪಗ.